ಭೇದ ತಕ ಹರ ಪಹರ ಅನುಮಾನತ ಮಹಾಮೂಢ ಚಪೇದ ನ ಜಾನತ ಮಹಾನ್ ದೇವ ಕೋ ಕಹತ ಸದಾ ಶಿವ ನಿರಂಕಾರ ಕಾ ಚೀನತ ನಹ ಪಿವ ಆಪ ಆಪನೀ ಬುಧ ಜತಿ ಬರಣನ ಪಿನ್ನ ಭಿನ್ನ ತುಹತೇತಿ ತುಮರಾ ಲಖಾ ನ ಜಾಯ ಪಸಾರ ಕಹ ಬದ ಸಜಾ ಪ್ರಥಮ ಸಂಸಾರ ಏಕಾರೂಪ ಅನೂಪ ಸ್ವರೂಪ ರಂಕ ಪಯೋ ರಾವ ಕಹಿ ಪೂಪ ಅಂಡಜ ಜಯ ರಜ ಸತಜ ಕೀನಿ ಉತ್ಸುಭುಜ ಖಾಣ ಬಹುರ ರಚ ದೀನಿ ಕಹುಂ ಫೋಲ್ ರಾಜಾ ಹೈ ಬೈಠಾ ಕಹು ಸಿಮಿಟ ಪಯೋ ಶಂಕರ ಕೈಠಾ ಸಗರಿ ಸೃಷ್ಟ ದಿಖಾಯ ಚಂಭ ವಾದ ಜುಗಾದ ಸ್ವರೂಪ ಸ್ವಯಂಭವ ಅಬರ ಚಾ ಮೇರಿ ತುಮ ಕರೋ ಸಖಿಯೋ ಭಾರ್ಯ ಸಖ ಸಂಗರೋ ದುಷ್ಟ ಜಿತೆ ಉಠ ಭತ ಉತ್ಪಾತ ಸಕಲ್ ಮಲೇಚ ಕರೋ ನಕಾತ ಜಯ ಅಸ್ತ ಜಿತ ಸರ್ಣಿ ಪರೇ